o yo nyame o tie ase ye mase nyankopɔ no so alaje se wo tie me a ba bia wo bia na twe me wo bia bia na sori e wo tie ase fa ye nyankase ma sa nyankopɔ wa wa chi ye no nkwa